ಥಕಿಟ ಥಕಿಟ ಧಿಮಿ ನಾಟ್ಯಂ ಥಕಿಟ ಥಕಿಟ ಧಿಮಿ ಲಾಸ್ಯಂ ನಮಕ ಶಮಯ ಸಹಜಂ ನಟ ಪ್ರಕೃತಿ ಪಾದಜಂ ನರ್ತನ ಮೇ ಶಿವ ಕವಚಂ ನಟ ರಾಜ ಪಾದ ಸುಮರಜಂ ಹಿರಣನ ಧೀರ ಧೀರ ಧೀರ ಧೀರ ಧೀರ ಧೀರ ಧೀರ ಧೀರ ನಾಟ ವಿನೋದಂ ನಾಟ್ಯ ವಿಲಾಸಂ ಪರಮ ಸುಖಂ ಮಹಿತಂ.